ಕುಂಡಿ ಕುತ್ತಕ್ಕೆ ಡಿಮ್ ಕುಂಡಿ ಕುತ್ತಕ್ಕೆ ಡಿಮ್ ಬದ್ದಿದ್ದಕ್ಕರೆ ಇದ್ದಾಗ ತಗದ್ದಿದ್ದಕ್ಕರೆ ಇದ್ದಾಗ ತಗದ್ದ